0: Suspected poachers who have been shot dead in the forest of Chamrajnagar by the Karnataka Forest Department. The incident has come to light from the Shagya Forest area of the Kaveri Wildlife Sanctuary. Chief Minister D.K. Sivakumar has taken cognizance, ordered a magistrate-level inquiry. He has assured that adequate compensation will be given to the victim's family. The deceased have been identified as Anthony Swami, Peter and Kumar. They allegedly fired at the Forest Department officials. They were killed in the crossfire. Chief Minister D.K. Sivakumar from Karnataka has ordered appropriate action. Tamil Nadu leader M.K. Stalin has demanded Tamil Nadu government to take action, citing that those killed are residents of Tamil Nadu. PMK Chief Ambumani Ramadas has also criticized the killing and demanded a CBI probe.
1: ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರಿಗೂ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ಉದ್ಧರಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ
2: ಕೊಡ್ತೀವಿ. It's necessity after that. So it is directly the bullet gone to heart and neck. This is also suspect. So that's why I demand, BJP demand judicial inquiry for this, not magistrate inquiry. That is by the assistant commissioner. He is also officer. How can he give the wrong report to the government? So we ask the judicial inquiry.
3: The outset, it looks like a very cold blooded murder. Therefore it is unbecoming of the forest officers to take law into their hand, and killing people is not done. It is not in our law or in constitution, and it is totally immoral, unconstitutional as well as unlawful. And it has to be treated as a murder and inquired upon. The FIR should be registered as a murder. And then inquiry has to be done by a SIT under the supervision of the High Court judge.
0: We'll keep a track of that story and much more. For now, slipping into a very short break. Stay tuned, stay with us.

0: ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀನಿ.
1: ಯು ಹ್ಯಾವ್ ಟು ಶೂಟ್ ಲೆಗ್ಸ್ ಓನ್ಲಿ, ಇಟ್ಸ್ ನೆಸೆಸಿಟಿ ಆಫ್ಟರ್ ದಟ್. ಸೊ ಇಟ್ ಇಸ್ ಡೈರೆಕ್ಟ್ಲಿ ದ ಬುಲೆಟ್ ಗಾನ್ ಟು ಹಾರ್ಟ್, ಹಾರ್ಟ್ ಅಂಡ್ ನೆಕ್. ದಿಸ್ ಈಸ್ ಆಲ್ಸೋ ಸಸ್ಪೆಕ್ಟ್. ಸೊ ದಟ್ಸ್ ವೈ ವಿ ಡಿಮ್ಯಾಂಡ್, ಐ ಡಿಮ್ಯಾಂಡ್, ಬಿಜೆಪಿ ಡಿಮ್ಯಾಂಡ್ ಜುಡಿಷಿಯಲ್ ಎನ್ಕ್ವೈರಿ ಫಾರ್ ದಿಸ್, ನಾಟ್ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ. ದಟ್ ಈಸ್ ಬೈ ದ ಅಸಿಸ್ಟೆಂಟ್ ಕಮಿಷನರ್, ಈಸ್ ಆಲ್ಸೋ ಆಫೀಸರ್. ಹೌ ಕ್ಯಾನ್ ಈ ಗಿವ್ ದ ರಾಂಗ್ ರಿಪೋರ್ಟ್ ಟು ದ ಗವರ್ಮೆಂಟ್? ಸೊ ವಿ ಆಸ್ಕ್ ದ ಜುಡಿಷಿಯಲ್ ಎನ್ಕ್ವೈರಿ.
2: ದ ಔಟ್ಸೈಡ್ ಇಟ್ ಲುಕ್ಸ್ ಲೈಕ್ ಅ ವೆರಿ ಕೋಲ್ಡ್ ಬ್ಲಡೆಡ್ ಮರ್ಡರ್. Therefore, it is unbecoming of the forest officers to take law into their hand. And killing people is not done. It is not in our law or in constitution. And it is totally immoral, unconstitutional, as well as unlawful. And it has to be treated as a murder and inquired upon. The FIR should be registered as a murder. And then inquiry has to be done by a SIT. Under the supervision of the High Court judge.
3: We'll keep a track of that story and much more. For now, slipping into a very short break. Stay tuned, stay with us.
4: A world of questions. Ideas that challenge the ordinary. Conversations that connect countries and cultures. Where different worlds find common ground. NDTV World brings Nepal's ideas to the world. NDTV Anviksha, Ideas Across Borders. The Nepal Dialogue, 27th August, Kathmandu, Nepal. A new Nepal, new possibilities. A new opportunity for regional cooperation. NDTV World brings together the voices defining the next chapter of India-Nepal relations. Nepal's Foreign Minister, Shishir Khanal, Finance Minister, Dr. Swarnim Wagle, Dr. Shashi Tharoor, actor Manisha Koirala, and Dr. Ram Madhav. Diplomacy, Commerce, Security, Infrastructure, Tourism, Soft Power. NDTV Anviksha, Ideas Across Borders, The Nepal Dialogue, 27th August, Kathmandu, Nepal. A new Nepal, new possibilities. A new opportunity for regional cooperation. NDTV World brings together the voices defining the next chapter of India-Nepal relations. Nepal's Foreign Minister, Shishir Khanal, Finance Minister, Dr. Swarnim Wagle, Dr. Shashi Tharoor, actor Manisha Koirala, and Dr. Ram Madhav. Diplomacy, Commerce, Security, Infrastructure, Tourism, Soft Power. NDTV Anviksha, Ideas Across Borders. The Nepal Dialogue, 27th August, Kathmandu, Nepal. Front lines of Kargil. The fury of Operation Sindhu.
3: And as extreme heat grips parts of the world, Japan has come up with an unusual way to beat the heat. A personal cooling boot designed to rapidly lower the body temperature. Here is how the cooling box works. Japan has a new answer to extreme heat with its Dohimon or cooling box. The booth rapidly cools the body, pumping 5-degree air into a cabin kept at 15 degrees. It has three cooling modes and a 20-minute auto shut-off. Built for heat-exposed workers, it can offer a quick escape from dangerous temperatures.

0: ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀನಿ. ಯು ಹ್ಯಾವ್ ಟು ಶೂಟ್ ಲೆಗ್ಸ್ ಓನ್ಲಿ, ಇಟ್ಸ್ ನೆಸೆಸಿಟಿ ಆಫ್ಟರ್ ದಟ್. ಸೊ ಇಟ್ ಇಸ್ ಡೈರೆಕ್ಟ್ಲಿ ದ ಬುಲೆಟ್ ಗಾನ್ ಟು ಹಾರ್ಟ್, ಹಾರ್ಟ್ ಅಂಡ್ ನೆಕ್. ದಿಸ್ ಇಸ್ ಆಲ್ಸೋ ಸಸ್ಪೆಕ್ಟ್. ಸೊ ದಟ್ಸ್ ವೈ ವಿ ಡಿಮ್ಯಾಂಡ್, ಐ ಡಿಮ್ಯಾಂಡ್, ಬಿಜೆಪಿ ಡಿಮ್ಯಾಂಡ್ ಜುಡಿಷಿಯಲ್ ಎನ್ಕ್ವೈರಿ ಫಾರ್ ದಿಸ್, ನಾಟ್ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ. ದಟ್ ಈಸ್ ಬೈ ದ ಅಸಿಸ್ಟೆಂಟ್ ಕಮಿಷನರ್, ಈಸ್ ಆಲ್ಸೋ ಆಫೀಸರ್. ಹೌ ಕ್ಯಾನ್ ಯು ಗಿವ್ ದ ರಾಂಗ್ ರಿಪೋರ್ಟ್ ಟು ದ ಗವರ್ಮೆಂಟ್? ಸೊ ವಿ ಆಸ್ಕ್ ದ ಜುಡಿಷಿಯಲ್ ಎನ್ಕ್ವೈರಿ.
1: ದಿ ಔಟ್ಸೈಡ್ ಇಟ್ ಲುಕ್ಸ್ ಲೈಕ್ ಅ ವೆರಿ ಕೋಲ್ಡ್ ಬ್ಲಡೆಡ್ ಮರ್ಡರ್. ದೇರ್ ಫೋರ್ ಇಟ್ ಈಸ್ ಅನ್ಬಿಕಮಿಂಗ್ ಆಫ್ ದಿ ಫಾರೆಸ್ಟ್ ಆಫೀಸರ್ಸ್ ಟು ಟೇಕ್ ಲಾ ಇನ್ ಟು ದರ್ ಹ್ಯಾಂಡ್ ಆ್ಯಂಡ್ ಕಿಲಿಂಗ್ ಪೀಪಲ್ ಈಸ್ ನಾಟ್ ಡನ್. ಇಟ್ ಈಸ್ ನಾಟ್ ಇನ್ ಅವರ್ ಲಾ ಆರ್ ಇನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಈಸ್ ಟೋಟಲಿ ಇಮ್ಮೋರಲ್, ಅನ್ಕಾನ್ಸ್ಟಿಟ್ಯೂಷನಲ್ ಆಸ್ ವೆಲ್ ಆಸ್ ಅನ್ಲಾಫುಲ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಟ್ರೀಟೆಡ್ ಆಸ್ ಅ ಮರ್ಡರ್ ಆ್ಯಂಡ್ ಎಂಕ್ವೈರ್ಡ್ ಅಪಾನ್. ದಿ ಎಫ್ ಐ ಆರ್ ಶುಡ್ ಬಿ ರಿಜಿಸ್ಟರ್ಡ್ ಆಸ್ ಅ ಮರ್ಡರ್ ಆ್ಯಂಡ್ ದೆನ್ ಎಂಕ್ವೈರಿ ಹ್ಯಾಸ್ ಟು ಬಿ ಡನ್ ಬೈ ಎಸ್ ಐ ಟಿ ಅಂಡರ್ ದ ಸೂಪರ್ವಿಷನ್ ಆಫ್ ದ ಹೈಕೋರ್ಟ್ ಜಡ್ಜ್.
2: We'll keep a track of that story and much more. For now, slipping into a very short break. Stay tuned, stay with us.
3: New rules of engagement. Ambitions crossing borders. Voices refusing to wait their turn. India is chasing gears. Faster. Bolder. More restless. It doesn't stop. Neither do we. NDTV. When it really matters.
4: When others are warming up, I'm raring to go. The stories that matter. The stories that shape your life.
5: Hello and welcome to Watching Prime 5. With me, Aisha Sehgal.
4: The show that sets the prime time agenda.
5: We'll be deep diving into this topic to tell you what's at stake.
4: Join me, Raisha Sehgal, on Prime 5, only on NDTV.
2: And as extreme heat grips parts of the world, Japan has come up with an unusual way to beat the heat, a personal cooling boot designed to rapidly lower the body temperature. Here is how the cooling box works. Japan has a new answer to extreme heat with its Dohimon or cooling box. The booth rapidly cools the body, pumping 5 degree air into a cabin kept at 15 degrees. It has 3 cooling modes and a 20 minute auto shut off. Built for heat exposed workers, it can offer a quick escape from dangerous temperatures. The booth could also help during emergencies when air conditioning is unavailable. Price tag is 1.5 million yen or nearly $9,000. Bureau Report, NDTV World. Well, that report and much more is up on our website, ndtv.com. With that, it's a wrap on this edition. Thank you for watching.

0: இந்த பல அரசியல் மேடையிலேறி நடிகை திட்டுறது, நடிகரை திட்டுறது, ஒருத்தருடைய தந்தை தாயை பத்தி பேசுறது, குடும்பத்தை பத்தி பேசுறது, அப்பாவை பத்தி பேசுறது, அதெல்லாம் போச்சுங்க ஐயா, அதெல்லாம் போச்சு. சட்டசபையில் அநாகரிகமாக வம்பு கிழித்து ஒரு பெண்ணை நயவஞ்சகமாக தவறான வார்த்தையில சித்தரிக்கிறது, அதை வெளியே வந்து சொல்லுவாங்க, எங்க தலைவரை பாத்தீங்களா எப்படி சொன்னாரு, பாத்தீங்களா எவ்வளவு டபுள் மீனிங்கோட சொன்னாரு, பாத்தீங்க. அந்த அரசியல் எல்லாம் போச்சுங்க ஐயா, போச்சு. 1980 பிறகு பிறந்தவர்கள் ஜென்சி மில்லேனியல் 65 கோடி பேர், அவர்களுக்கெல்லாம் பிடிக்கலீங்க ஐயா.
1: All right, some other latest news coming in. Chief Minister Vijay has strongly condemned the killing of 3 suspected poachers in Karnataka's Chamarajnagar, calling it heartbreaking incident and the Forest Department's explanation unacceptable. The TVK chief has demanded an honest high-level probe punishment for those responsible for killing of Tamils residing in villages in Chamarajnagar. Cutting across to my colleague Vijay Gopal Muralidharan, joining us from Chennai. Vijay, give us more perspective. What has the CM said?
2: Well, Anushka, that's right. CM C. Joseph Vijay has expressed shock over the incident. He also strongly condemned the incident. He also urged the Karnataka state government to form high-level committee to probe the incident. He also urged the Karnataka government to take appropriate steps to avoid such similar incidents in future. He also expressed the disappointment over the clarification given by the Karnataka Forest Department by SA that it is unacceptable clarification from the Karnataka state government. He strongly condemned the shootout of 3 alleged poachers, suspected poachers in an alleged shootout. He said those three are Tamilians and those are all innocent lives. Remember, even other political parties also have strongly condemned the incident. They are demanding, they are strongly condemned the Karnataka state government over the incident. Tomorrow, as we have a legislative assembly session, we can expect the issue will be discussed inside the legislative session also, assembly also, Anisha.
1: All right. Thank you, Vijay, for joining us on the broadcast and getting us all those details. And as my colleague was just pointing out, that the 3 suspected poachers who have been shot dead in the forest of Chamarajnagar by the Karnataka Forest Department, the incident has come to light from the Shagya Forest area of the Kaveri Wildlife Sanctuary. Chief Minister D.K. Sivakumar has taken cognizance, ordered a magistrate-level inquiry. He's assured that adequate compensation will be given to the victim's family. The deceased have been identified as Anthony, Swami, Peter and Kumar. They allegedly fired at the Forest Department officials. They were killed in the crossfire. Chief Minister D.K. Sivakumar from Karnataka has ordered appropriate action. Tamil Nadu leader M.K. Stalin has demanded Tamil Nadu government to take action, citing that those killed are residents of Tamil Nadu. PMK Chief Ambumani Ramadas has also criticized the killing and demanded a CBI probe.
3: ಅಪ್ಪ ಅವ್ರಿಗೆ ಎಲ್ಲ ವಿಚಾರನೂ ಎಲ್ಲರಿಗೂ ತಿಳಿಸೋಕ್ಕಾಗಲ್ಲ, ಏನೇನು ಸತ್ಯ ಇದೆ ಎಲ್ಲ. ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು, ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಜ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಜ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಜ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರಿಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ಉದುರಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕೆ ಸಾಧ್ಯ, ಎಷ್ಟು ಕೊಡೋಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ, ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀನಿ.
4: ಯು ಹ್ಯಾವ್ ಟು ಶೂಟ್ ಲೆಗ್ಸ್ ಓನ್ಲಿ, ಇಟ್ಸ್ ನೆಸೆಸಿಟಿ ಆಫ್ಟರ್ ದಟ್. ಸೊ ಇಟ್ ಇಸ್ ಡೈರೆಕ್ಟ್ಲಿ ದ ಬುಲೆಟ್ ಗಾನ್ ಟು ಹಾರ್ಟ್, ಹಾರ್ಟ್ ಅಂಡ್ ನೆಕ್. ದಿಸ್ ಈಸ್ ಆಲ್ಸೋ ಸಸ್ಪೆಕ್ಟ್. ಸೊ ದಟ್ಸ್ ವೈ ವಿ ಡಿಮ್ಯಾಂಡ್, ಐ ಡಿಮ್ಯಾಂಡ್, ಬಿಜೆಪಿ ಡಿಮ್ಯಾಂಡ್ ಜುಡಿಷಿಯಲ್ ಎನ್ಕ್ವೈರಿ for this.